ಮೇದನ ಪರ್ವತ ದೇವಿನ ಜೀವನ ಕಳಾಯಿ ಭರನ ಸೋಡಲಿ ಆ ಮೃತ್ಯುವ ಲೋಕಾದ ಜೀವನ ಕಳಾಯಿ ಭರನ ಸೋಡಲಿ.

ಕಾಲುನ ನಂದನವನ ಹತ ದೂನಿ ಭಾವಲ್ಯ ಪಾಳ್ಯದ ಕಾಲುನ ನಂದನವನ ಹತ ಮುದ್ದಗ ಮುಡ್ದಗ ನಾವ ಜೀವಲ ಸರ್.